0: ನಲ್ ಹೋಯ್ ಚಿಪಿಂದಾಯ ಕಲಿ ಹೇ ನಿಲಿ ಜರ್ನಲಿಸಮ್ ತಮೆ ಅಪ್ರಾಂಗ್ ನಿಲಿ ಚಳಿ ದುನ್ ಹೋಯ್ ಲೈ ದಿಫು ಗಪ್ ಕೊಲೆ ಸಲಂ ಟಾ ಸಿತಾಮೆ ಹಲಾ ಸುತ್ ಕುಪ್ಪು ಸೊನ್ನೆ ಅಮಾರ ಗಪ್ ಕೊಲೆ ಸಲಂ ಬಾಂಗ್ಲಾ ಬಾಂಗ್ ಸೊ ಆ ಕೋರ್ಸ್ ಆಫ್ ಹಿಬಾ ಡಿಸ್ಕಂಟಿನ್ಯೂ ದೆಟ್ ಬೋನ್ ಅಮಾರ ಅವೇ ಥು ದೆಲ ಹೇ ನಿಸ್ ತಮೆ ಪೆನಾಂಗಾನ್ ನನ್ ಇತ್ ತುಮಾ ಲಂಗ್ ದೋ ಮನ್ ಪೆಂಗೆ ಥೆಕ್ ಲಂಗ್ ಗೆ ಥೆಕ್ ಸೆರಾ ಬಾಂಗ್ ಫು ಸಾರ್ ಲಂಗ್ ಸಿಂಗ್ ತೆರಂ ಲಂಗ್ ಲಿ ಲಂಗ್ ಪೆನ್ ತಮೆ ಲಿ ತಾ ಪೆನಾಂಗಾನ್ ಚಳಿ ದುನ್ ಲಂಗ್ ಲಾ ಯೋರ್ ಜರ್ನಲಿಸಮ್ ಸಿತಾಮೆ ಲಸಿ ಜೋ ಲಾಸನ್ ಪೆನಾಂಗಾನ್ ಆ ಸ್ಕೋಪ್ ದೋ ಲಪೆನ್ ಇಲಿ ತುಮ್ ನನ್ ಮಾತ್ಕೆ ಲಿ ತುಮ್ ವೊರಂಗ ವರ್ಷ ಯಂ ಹಿ ಚೆಪ್ಪಾ ಲಂಗ್ ಜಿ ಪುಲೋತಾಂಗ್ ಟೆ ಇಲಿ ತುಮ್ ಪ್ರೆಕ್ಜೆಕ್ ಪ್ರೆಕ್ಜೆಕ್ ಆ ಕೋರ್ಸ್ ಇಲಿ ತುಮ್ ಚಾಡಿ ನಾಯಿ ನಂಸನ್ ಇಲಿ ತುಮ್ ಜನರಲ್ ಡಿಗ್ರಿಗೆ ದೋಲೋ ಸಿತಾಮೆ ನಂಸನ್ ಟೆಕ್ನಿಕಲ್ ಡಿಗ್ರಿ ಸಿ ತುಮ್ ಪೆನಾಂಗಾನ್ ಫೋಕಸ್ ನೈ ನಂಸನ್ ಐ ಟಿ ಐ ಚಾಡಿ ನಂಗ್ ಪೊ ಬಾ ಕುಪಿನೆ ಸ್ಕಿಲ್ ಅನ್ನ ಥು ಚಾಡಿ ನಂಗ್ ಪೊ ಲಪೆನ್ ನನ್ ಲೇಟೆಸ್ಟ್ ಟ್ರೆಂಡಿಂಗ್ ಅಬಂಕೆ ಎ ಐ ನಾ ಥು ಚಾಡಿ ನೈ ಡಾಟಾ ಡಾಟಾ ಸೈನ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಹೆ ಅಕೆ ನಂಗ್ ಸೊಲೋ ನನ್ ಮಾಗೆಲಾ ಲಬಾಂಗ್ ಸೊ ಆ ಕೋರ್ಸ್ ಲಿ ತುಮ್ ಕಾರ್ಬಿ ಆ ರಿಸೋ ನಿಮ್ ಸೊ ತುಮ್ ಚಾಡಿ ದುನ್ ಲೋ ಪ್ಲೋ ತಂಗ್ ನನ್ ಎ ಫ್ರಾಂಕೆ ಬಾಂಗ್ ಜಿಕೆ ಎಸ್ ಜೋ ಎ ಐ ಪೆನ್ ಸೈಡ್ ದೇಪು ಇಲ್ಲಿ ತುಮ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಅಲಂಗ್ ಪು ನನ್ ಕಾಲೇಜ್ ಯೂನಿವರ್ಸಿಟಿ ಬೈ ಸ್ಕೂಲ್ ಲಂಗ್ ಫಿಸ್ ತಾಮೆ ನನ್ ವ್ಯಾಂಗ್ ಬಾಮ್ ಲೋ ಎ ಐ ಪೆನ್ ಸಿ ನನ್ ದೋಬಂ ಪು ನಂಗ್ ಪೆ ಎ ಐ ಟೀಚರ್ ಸಿ ತಾಮೆ ಇಲ್ಲಿ ತುಮ ಭಾ ನನ್ ಸ್ಕೋಪ್ ಡಾಕ್ಟರ್ ಪಿ ಬಂಪು ಲಸನ್ ಡಾಕ್ಟರ್ ಸಿ ಇಲ್ಲಿ ತುಮ ಲಂಗ್ ದೋ ಕೋರ್ಸ್ ಕೆ ನನ್ಸನ್ ಎಮ್ ಎಡ್ ಕೆ ಚಾಳಿ ನೈ ತಾ ದೋ ಕಾರ್ ಬಿ ತುಮ್ ನನ್ ಇಲ್ಲಿ ತುಮ ಭಾ ನನ್ ಲೇಟೆಸ್ಟ್ ಕಿ ಪಿ ದೋ ದೈ ಲೆಕ್ಚರರ್ ದಿ ದೈ ಲೆಕ್ಚರರ್ ಲಂಗ್ ತಾಮೆ ಇಲ್ಲಿ ತುಮ್ ಎಸ್ ಟಿ ಎಚ್ ತುಮ್ ಪೆನಾಂಗಾನ ಪೋಸ್ಟ್ ಕೆ ಎಮ್ ಎಡ್ ಕಾ ವೇ ಜಾಯ್ನೆ ಇಲ್ಲಿ ತುಮ್ ಆ ಪೋಸ್ಟ್ ಕಿ ಪ್ಲೇ ಉನ್ ಥೆಕ್ ಥೆ ದೋ ಲೈ ಆ ಪೋಸ್ಟ್ ಮಾಸಿ ಪ್ಲೇ ಉನ್ ಎದಲೋ ಜೊ ಲಾಸ್ ಆ ಸ್ಕೋಪ್ ಕೆ ದೋ ಲೈ ಲಸನ್ ದಟ್ ಹಸಿ ಎಲ್ ಎಲ್ ಎಮ್ ತಾ ಚಾಳಿ ನಂಗ್ ಪೊ ಬಾ ಕಪ್ರೆ ಕಪ್ರೆ ಜೊ ಮನೆ ಬ್ಯಾಂಗ್ ಪೆನ್ ಪ್ರೆಕ್ಜೆಕ್ ಪ್ರೆಕ್ಜೆಕ್ ಆ ಕೋರ್ಸ್ ಇಲ್ಲಿ ತುಮ್ ಚಾಳಿ ದೋ ನಂಗ್ ಪೊ ಲಾಲೋಗುತೆ ವೊರೆಂಗ ವರ್ಸ್ ಸೈಜ್ ತಾ ಮೇಲೆ ತುಮ್ ಎ ಫ್ರಾಂಕ್ ಕೆ ವಾಂಗಿ ಕೆ ಇಂ ಹೋಂಗ್ ಪಿ ಪ್ಯಾಟ್ ಲೋ ಸಿ ತಾ ಮೇ ನೀಲಿ ಕಿಪು ಪೊಂಜಿ ಬ್ಯಾಂಗ್ ಕೆ ಲಾಲೋ ಇಲ್ಲಿ ತುಮ್ ಟೈಮ್ ಪಾಸ್ ಆ ಫಾಯಿ ತುಮ್ ಯಾ ತಾ ಕ್ಲೇಮ್ ನೆ ಕ್ಲೇಮ್ ಲೋ ಪಲೋ ತಂಗ್ ತೆ ಒತ್ ಸಿಪ್ ನಂಗ್ ಜಿ ಚಿಪಾ ದುಕ್ ಸಿಪ್ ನಂಗ್ ಜಿ ಕ್ಲೇಮ್ ವೆಟ್ ನಂಗ್ ಜಿ ಲಾಲೋ ಪಲೋ ತಂಗ್ ತೆ ಇಲ್ಲಿ ತುಮ್ ಕಾಯ್ ಲಂಗಿ ಚುನ್ಚಿ ದೆ ಜಿ ಆ ಲಾಮ್ ಥೇಮ ಸೆ ಅವೆ
1: ಚುರು ಪಿಗಾನ ಸಾ ರೇಡಿಯೋ ಕಾರ್ ಜುವರಾ ಆ ಪಿ ಅ ಪೋತುಮ್ ಸಿದಮೆ ಅಸೋಮಾರ್ ಫಾನ್ ಲಪುಸೋನ್ ಸಿ ನಂಗ್ ಲಿಲೋಂಗ್ ಪೆನ್ ಕಾರ್ ಜುಲೋಂಗ್ ಅಲಾಮ್ ಥೆ ಅನಿಂಗ್ ಪರುಂಗ್ ಪೊನ್ ಪು ಪೋಸಿ ನಿಂಗ್ ಥೇಲೋ ಸಾ ಲಪೆನ್ ದೆ ಪಿನಿ ನಂಗ್ ಲಿ ಕಚಿನಿ ಆ ನಂಗ್ ಲಿ ರೇಡಿಯೋ ಕಾರ್ ಜುರಾ ತುಮ್ ಫಾನ್ ಕೆ ಥಾನ್ ಕೆ ಮೂಮ್ ಲಪೆನ್ ಕಪಾಚಿನಿ ಪೊತ್ ನಿಲಿ ತುಮ ಹಿನ್ ಪೆನ್ ದಮೆ ಚುರು ಪಿಗಾನ ಸಾ ಅಪೋರ್ ಅಲಾಮ್ ದ ಪೊತ್ ಪಿನಿ ಇಲಿ ತುಮ್ ಲಪಾನ್ ಚಿಂಕಿ ಜಿ ಥಾನ್ ಪೆನ್ ಲಿ ಇಂಟೋನ್ ಪೊನ್ ಕೊಗ್ಲು ನಂಗ್ ಸಾ ಕಾರ್ಡೋಮ್
0: ಆ ಕಾರ್ಡೋಮ್ ಸಾ
2: ಲಪೋನ ಪೊರ್ ನಂಗ್ಲಿ ತುಮ್ ಕಿಚು ನಜಾಯ್ ಮೇಕ್ ಅಂಗ್ಡೆಂಗ ಲೋಂಗ್ ಪೆನ್ ಅಸೋನ್ ಸೋನ್ ಕಾಂಪಿಟೇಟಿವ್ ಎಕ್ಸಾಮ್ ಪೆನ್ ಕಿಚು ನ ಪುಥಾಕ್ ಅಂಧನಿಂ ತೀಲ ಪೆನ್ ಹುಡ್ಬಂಗ್ ಹಾರ್ಮೋನಿ ಬೇ ತುಮಂಗ್ ಬಂಗ್ ಚಿಹುಚಿ ಪುರಲಾಮ್ ಜಿರ್ ಅರ್ಜುಲೋಂಗ್ ಇಕ್ತಾಂಗ್ಲೋ ಕಿಚು ನ ಜಾಯ್ ಮೇಕ್ ಅಂಗ್ಡೆಂಗೆ ಲಪೋನ್ ಸಿ ಕಂಗ್ಟೋನಿಂಗ್ಲೋ ನಂಗ್ಲಿ ತುಮ್ ಜಾಯ್ ಮೇಕ್ ಅರ್ಜುಬೋಮ್ ಲಕಿ ಆಕಾಶವಾಣಿ ದೀಪು ಅಲೋಂಗ್ ಪೆನ್ ತಂಗ್ತೆ ನೋನ ದೊಂಥು ಕಾರ್ಬಿ ಲುಂಚಿತೋ ಅಂಗ್ಡೆಂಗ ಲೋಂಗ್ ಪೆನ್ ಲೆ ಅಸೋನ್ ಸೋನಾ ಲುಂಚಿರ್ ಅರ್ಜುಯಿಕ್ ಸಿನಂಗ್ ಕಿಚೆಂಗ್ ಸಿಯಲುಂಜಿರ್ ಅರ್ಜುಯಿಕ್ ಸಿನಂಗ್ ಲಕಿ ಸಾಮ್ಸೋನಿಂಗ್ ಟೀಲಪೆನ್ ಅರಿಸಂಗ್ ಹೋ ತುಮ್ ಕಿಲುನಲುನ್ ಅಲುನಲಂ ಥೇ ಲುನ್ ರಬ್ ರಾಬ್ ನಂಗ್ ತಂಗ್ತೆ ಲಬಂಗ್ ಸೋಲುನ್ ಅರ್ಜುಯಿಕ್ ಸಿನಂಗ್.